0: ಗುಳಿಕಿನ ಕಲೆಯ
1: ಸ್ವಿತಿ,
0: ಗುಡವಾಲಿ ಚಾಕಿನ ಪ್ರೀತಿ
1: ಸ್ವಿತಿ,
0: ಓಜಿದ ನಳಕಿನ ಕಿಚ್ಚೆಯ ಕಿಚ್ಚಿಕೆ ಅಮ್ಮ.